ನರು ಸುದೇಶವೈಲೇ ಸವೈ ಬುಧಾತಿನಿ ನಿರೈ ವಿಭೂತಿ ಹರು ಸೃಷ್ಟಿಕಾ ಪತಿಭೇರಮಾ ಪರಲಾಯಮಾ ಮೈಯೇ ಗ್ರಹಂತು ಭಗತ್ ಮುದೇಕಿ ಬಾಯಕ ಕೋಯ್ ಛೈನ ಕಹೇರೆ ನಿರೈ ಸರು ಜಗ ಸತೆ ರಜರ ತಮಗಣ ಪಂಚೈ ಮಹಾಭೂತ ದಶೈ ಸೃಷ್ಟಿಕಾ ಪೈಲೆ ಮೈ ಥಿಯೆ ಭಗತ್ ಕೋಯಿ ಥಿಯೆ ನನ್ನರು ಜುದೇಶ ವೈಲೆ ಸವೈ ಬುಧಾತಿನಿ ನಿರೈ ವಿಭೂತಿ ಹರು ಸೃಷ್ಟಿಕಾ ಪಸಿ ಫೇರ ಮಹಾ ಪರಲಾಯ ಮಾ ಮೈಯ ಗ್ರಂಚು ಭಗತ್ ಮುದಿಯ

0: ಸಿದ್ಧಗಾರ ಯಾರೋ ಪಲ್ಲಾರೆ ಮಹಳಾರೆ ಸಾಕಿಸಿಗೆ ಅವರ ರೂಪಾಯಿ ಎಷ್ಟೆಲ್ಲ ಬೋ ಅವ ಇನ್ನೂ ಸಾಕಿಕನ ಸುಖದಾಯಿನ ಎಲ್ಲೋ ನೀ ಸಾಕನ ಪಾರು ಗೀತ್ಗೋ ಮಾತ್ರ ಧ್ಯಾನ ಬರ್ರು ಮೇಲಾಕ ನೀ ಧ್ಯಾನ ಬರ್ರು
1: ভাগো পানি ভয় ধেরে দিন কেসা খবর আজকাল ভর বন কবি কো জন কো দুই বাহি কো কেসা খবর আজকাল ভর
2: উলেরায় তিরকুলি রাতা দি দেনি গাদ মা বনে ಸನು ಜಾತೆ ಮಾರಿ ಜಾನು ಮೇಲಿ ಗ್ಯಾರ ಮಾ ಬನ ಮನೆ ಸದನ ಮೇರ ಪೈಲೆ ದುಃಖ ಸುಖ ಚಲ್ದ ಮೈಕ್ರೊ ದುಯ್ ಬೈನಿ ದುಃಖ ಸುಖ ಚಲ್ದ
1: ತರೈಮಾ ಪಾನಿ ಪಹಾಡ ಪೈರ ಜಾನಿ ಬಗೈಲಾಯ ಚೌತಾರೆ ತಮಾಕು ತೋಲಾ ಕೆ ಹೋಲಾ ಬಗೈಲಾಯ ಚೌತಾರೆ ಹೊಡಮಾ ಚಿರ್ಮಾ ಲವ ಜಗ ದಿನಮಾ ಕಾಡಾ ಭೇದ ಚೌತಾರೆ ಮಾತಾ ಕೋ ಪಿತಾ ಸಾನು ಮಾಯ ಸೀತಾ ಕಾರ ಭವ ಚೌತಾರೆ ಸಿಂಧಾನಿ ಶಿವಲ ಸಾನು ಮಾಯ ತಿಲ್ಲ ಜಪ ಭೇಟ ಗಾವು ತೀರ ಬಾಡಿ ಪೈರ ಕಸೋಡಿ ತಲೈ ಭಾನಿ ದೇವನ ಮಲೈ ಬಾಡಿ ಪೈರ ಕಸೋ
2: ಸಾರಿ ಬೈನಾಲಿ ಪರ ಪಾರಿ ಮೈಲ ಸಾರಿ ದೊರೆ